ಮರಿಯರಾವ್ ದುಃಖ ದರವಾಜಾರೋ ರಖವಲ್ಲ ಆಸಾ ದೇಸಾ ದೋಯ ಪಟ ಜಡೇ ಮಾಯಾ ಜಲ ಖಾಯಿ ಪಾಣಿ ಕರ ಬಾಧ್ಯಾ ಸಾತ ಕೇ ಆಸನ ಪುರಖರೇ ಕಿತ್ತೇ ನಾಮಾ ಅಂತ ನಾ ಜಾಣಿಯಾ ತುಮ ಸರ ನಾಹಿ ಅವರ ರಹೇ ಊಚಾ ನಹೀ ಕಹಿಣ ಮಹಿಣ ಆಪೇ ಜಾಣೇ ಆಪ ಕರೇ ತಬ ಆಸಾ ದೇಸಾ ತಬ ಹೀ ಕ್ಯೋ ಕರ ಏಕ ರಹೇ ಆಸಾ ಪಿತ್ರ ನಹೇ ನಿರಾಸಾ ತೋ ನಾನಕ ಏಕ ಮಿಲೇ ಏನ ವೇದ ಸಾಗರ ದರಿಯೇ ಜೀವತ ಇಉ ಮರಿಯೇ ರಾ ದೂಜಾ ರಾಮ ಕಲಿ ಮਹਲਾ ਪਹਿਲਾ